ಸಾಕೇನ ಮಸ್ತಂಗ್ ನಿರ್ಬಾಕೇನ ಮಸ್ತಂಗ್ ರಹೀಮೇನ ಮಸ್ತಂಗ್ ಕರೀಮೇನ ಮಸ್ತಂಗ್ ಅನಂತೇನ ಮಸ್ತಂಗ್ ಮಹಂತೇ ನಮಸ್ತಸ್ತರಾಗೇ ನಮಸ್ತಂಗ್ ಸುಹಾಗೇ ನಮೋ ಸರ್ವ ಸುಖಂ ನಮೋ ಸರ್ವ ಪೂಖಂ ನಮೋ ಸರ್ವ ಕರ್ತಾ ನಮೋ ಸರ್ವ ಹರ್ತಾ ನಮೋ ಜೋಗ ಜೋಗೇ ನಮೋ ಪೂಗ ಪೂಗೇ ನಮೋ ಸರ್ವ ದಯಾಲೇ ನಮೋ ಸರ್ವ ಪಾಲೇ ಚಾಚರೀ ಛಾಂದ ತ್ವಯ ಪ್ರಸಾದ ಅರೂಪ ಹೈ ಅನೂಪ ಹೈ ಅಜೂ ಹೈ ಅಪೂ ಹೈ ಅಲೇಖ ಹೈ ಅಪೇಖ ಹೈ ಅನಾಮ ಹೈ ಅಕಾಮ ಹೈ ಅತೇ ಹೈ ಅಪೇ ಹೈ ಅಜೀತ ಹೈ ಅಪೀತ ಹೈ ತ್ರಿಮಾನ ಹೈ ನಿಧಾನ ಹೈ ತ್ರಿವರ್ಗ ಹೈ ಅಸರ್ಗ ಹೈ ಅನಿಲ ಹೈ ಅನಾದ ಹೈ ಅಜೇ ಹೈ ಅಜಾದ ಹೈ ಅಜನ್ಮ ಹೈ ಅಬರಣ ಹೈ ಅಭೂತ ಹೈ ಅಪರ್ಣ ಹೈ ಅಗಂಜ ಹೈ ಅಪಂಜ ಹೈ ಅಚೂಜ ಹೈ ಅಚಂಜ ಹೈ ಅಮೀಕ ಹೈ ರಫೀಕ ಹೈ ಅತಂದ ಹೈ ಅಬಂಧ ಹೈ ನಿರ್ಬೂಜ ಹೈ ಅಸೂಜ ಹೈ ಅಕಾಲ ಹೈ ಅಜಾಲ ಹೈ ಅಲ್ಲಾಹ ಹೈ ಅಜಾಹ ಹೈ ಅನಂತ ಹೈ ಮಹಂತ ಹೈ ಅಲೀಕ ಹೈ ನಿರ್ಸರೀಕ ಹೈ ನಿರ್ಲಂಬ ಹೈ ಅಸಂಭ ಹೈ ಅಗಮ ಹೈ ಅಜಮ ಹೈ ಅಭೂತ ಹೈ ಅಛೂತ ಹೈ ಅಲೋಕ ಹೈ ಅಶೋಕ ಹೈ ಅಕ್ರಮ ಹೈ ಅಪ್ರಮ ಹೈ ಅಜೀತ ಹೈ ಅಪೀತ ಹೈ ಅಬಾಹ ಹೈ ಅಗಾಹ ಹೈ ಅಮಾನ ಹೈ ನಿಧಾನ ಹೈ ಅನೇಕ ಹೈ ಫಿರ್ ಏಕ ಹೈ ಪುಜಂಗ ಪರ್ಯಾತ್ ಛಂದ ನಮೋ ಸರ್ವ ಮಾನೇ ಸಮಸ್ತಿ ನಿಧಾನೇ ನಮೋ ದೇವ ದೇವೇ ಅಪೇಖಿ ಅಪೇವೇ ನಮೋ ಕಾಲ ಕಾಲೇ ನಮೋ ಸರ್ವ ಪಾಲೇ ನಮೋ ಸರ್ವ ಗೌಣೇ ನಮೋ ಸರ್ವ ಪಾವಣೇ ಅನಂಗಿ ಅನಾಥೇ ನಿರ್ಸಂಗಿ ಪರಮಾಥೇ ನಮೋ ಭಾನ ಭಾನೇ ನಮೋ ಮಾನ ಮಾನೇ ನಮೋ ಚಂದ್ರ ಚಂದ್ರೇ ನಮೋ ಭಾನ ಭಾನೇ ನಮೋ ಗೀತ ಗೀತೇ ನಮೋ ತಾನ ತಾನೇ ನಮೋ ನಿರ್ತ ನಿರ್ತೇ ನಮೋ ನಾದ ನಾದೇ ನಮೋ ಪಾನ ಪಾನೇ ನಮೋ ಬಾದ ಬಾದೇ ಅನಂಗಿ ಅನಾಮೇ ಸಮಸ್ತಿ ಸ್ವರೂಪೇ ಪ್ರಪಂಗಿ ಪರಮಾಥೇ ಸಮಸ್ತಿ ಬೇಪೂತೆ ಕಲಂಕಂ ಬಿನಾ ನೇಕಲಂಕಿ ಸ್ವರೂಪೇ ನಮೋ ರಾಜ ರಾಜೇ ಸ್ವರಂ ಪರಮ ರೂಪೇ ನಮೋ ಜೋಗ ಜೋಗೇಶ್ವರಂ ಪರಮ ಸಿದ್ಧೇ ನಮೋ ರಾಜ ರಾಜೇಶ್ವರಂ ಪರಮ ಬೃದ್ಧೇ ನಮೋ ಶಸ್ತ್ರಪಾಣೇ ನಮೋ ಅಸ್ತ್ರಮಾನೇ ನಮೋ ಪರಮ ಜ್ಞಾತಾ ನಮೋ ಲೋಕಮಾತಾ ಅಪೇಖಿ ಅಪರ್ಮೀ ಅಪೋಗಿ ಅಪುಗ್ತೇ ನಮೋ ಜೋಗ ಜೋಗೇಶ್ವರಂ ಪರಮ ಜುಗ್ತೇ ನಮೋ ನೇತ ನಾರಾಯಣೇ ಕ್ರೂರ ಕರ್ಮೇ ನಮೋ ಪ್ರೇತ ಅಪ್ರೇತ ದೇವೇಶು ಧರ್ಮೇ ನಮೋ ರೋಗ ಹರ್ತಾ ನಮೋ ರಾಗ ರೂಪೇ ನಮೋ ಸಾಹ ಸಾಹಂ ನಮೋ ಭೂಪ ಭೂಪೇ ನಮೋ ದಾನ ದಾನೇ ನಮೋ ಮಾನ ಮಾನೇ ನಮೋ ರೋಗ ರೋಗೇ ನಮಸ್ತಂ ಇಸನಾನಂ ನಮೋ ಮಂತ್ರ ಮಂತ್ರಂ ನಮೋ ಜಂತರ ಜಂತ್ರಂ ನಮೋ ಇಷ್ಟ ಇಷ್ಟೇ ನಮೋ ತಂತ್ರ ತಂತ್ರಂ ಸದಾ ಸಚ್ಚಿದಾನಂದ ಸರ್ವಂ ಪರಣಾಸಿ ಅನೂಪೇ ಅರೂಪೇ ಸಮಸ್ತುಲ ನಿವಾಸಿ ಸದಾ ಸಿದ್ಧ ದಾ ಬುದ್ಧ ದಾ ಬೃದ್ಧ ಕರ್ತಾ ಅದು ಉರ್ಧ ಅರ್ಧಂ ಅಗಂ ಓಗ ಹರ್ತಾ ಪರಮ ಪರಮ ಪರಮೇಶ್ವರಂ ಪ್ರೋಷ ಪಾಲಂ ಸದಾ ಸರ್ವದಾ ಸಿದ್ಧ ದಾತಾ ದಯಾಲಂ ಅಛೇದಿ ಅಪೇದಿ ಅನಾಮಂ ಅಕಾಮಂ ಸಮಸ್ತ ಪರಾಜೀ ಸಮಸ್ತಸ್ತತಾಮಂ ತೇರಾ ಜೋರ ಚಾಚರೀ ಛಾಂದ ಜಲೇ ಹೈ ಥಲೇ ಹೈ ಅಪೀತ ಹೈ ಅಪೇ ಹೈ ಪ್ರಭು ಹೈ ಅಜೂ ಹೈ ಅದೇಸ ಹೈ ಅಪೇಸ ಹೈ ಪುಜಂಗ ಪರ್ಯಾತ್ ಛಾಂದ ಅಗಾಧ್ಯ ಅಬಾಧ್ಯ ಅನಂದಿ ಸ್ವರೂಪೇ ನಮೋ ಸರ್ವ ಮಾನೇ ಸಮಸ್ತಿ ನಿಧಾನೇ ನಮಸ್ತವಂ ನಿರ್ನಾಥೇ ನಮಸ್ತವಂ ಪರಮಾಥೇ ನಮಸ್ತವಂ ಅಗಂಜೇ ನಮಸ್ತವಂ ಅಪಂಜೇ ನಮಸ್ತವಂ ಅಕಾಲೇ ನಮಸ್ತವಂ ಅಪಾಲೇ ನಮೋ ಸರ್ವದೇಸೇ ನಮೋ ಸರ್ವಪೇಸೇ ನಮೋ ರಾಜ ರಾಜೇ ನಮೋ ಸಾಜ ಸಾಜೇ ನಮೋ ಸಾಹ ಸಾಹೇ ನಮೋ ಮಾಹ ಮಾಹೇ ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತೆ ನಮೋ ರೋಖ ರೋಖೇ ನಮೋ ಸೋಖ ಸೋಖೇ ನಮೋ ಸರ್ವ ರೋಗೇ ನಮೋ ಸರ್ವ ಭೋಗೇ ನಮೋ ಸರ್ವ ಜೀತಂ ನಮೋ ಸರ್ವ ಪೀತಂ ನಮೋ ಸರ್ವ ಜ್ಞಾನಂ ನಮೋ ಪರಮ ತಾನಂ ನಮೋ ಸರ್ವ ಮಂತ್ರಂ ನಮೋ ಸರ್ವ ಜಂತ್ರಂ ನಮೋ ಸರ್ವ ದೃಸ್ಸಂ ನಮೋ ಸರ್ವ ಕೃಸ್ಸಂ ನಮೋ ಸರ್ವ ರಂಗೇ ತ್ರಿಪಂಗೀ ಅನಂಗೇ ನಮೋ ಜೀವ ಜೀವಂ ನಮೋ ಬೀಜ ಬೀಜೇ ಅಖಿಜ್ಜೇ ಅಪಿಜ್ಜೇ ಸಮಸ್ತಂ ಪ್ರಸಿಜ್ಜೇ ಕೃಪಾಲಂ ಸ್ವರೂಪೇ ಕುಕರ್ಮಂ ಪರಣಾಸಿ ಸದಾ ಸರ್ವದಾ ಹೃದ ಸಿದ್ಧಂ ನಿವಾಸಿ ಚರ್ಪಟ ಛಾಂದ ತ್ವಯ ಪ್ರಸಾದ ಅಮೃತ ಕರ್ಮೇ ಅಮೃತ ಧರ್ಮೇ ಅಖಲ ಜೋಗೇ ಅಚಲ ಭೋಗೇ ಅಚಲ ರಾಜೇ ಅಟಲ ಸಾಜೇ ಅಖಲ ಧರ್ಮಂ ಅಲಖ ಕರ್ಮಂ ಸರ್ವಂ ದಾತಾ ಸರ್ವಂ ಜ್ಞಾತಾ ಸರ್ವಂ ಪಾನೇ ಸರ್ವಂ ಮಾನೇ ಸರ್ವಂ ಪ್ರಾಣಂ ಸರ್ವಂ ತ್ರಾಣಂ ಸರ್ವಂ ಭುಕ್ತಾ

ದುಃಖ ರೋಗ ಸಂತಾಪಿಯುತ್ತರೆ ಸಂತ ಸಾಜನ್ ಪಹೇ ಸರ್ಸೆ ಸುಣತೇ ಪುನೀತ ಕಹತೇ ಪವಿತ್ ಬಿನಬಂತ ನಾನಕ ಗುರ ಚರಣ ಲಾಗೇ ಸುಣತೇ ಪುನೀತ ಕಹತೇ ಪವಿತ ಬಿನಬಂತ ನಾನಕ ಗುರ ಚರಣ ಲಾಗೇ ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ ಕೀ ಫತಿಹ.